0: ಶ್ರೇಷ್ಠ ಸಮೃದ್ಧಿ ಸೇ ಕಾರ್ಯ ಕರ್ತಿರುವ ಸದೈ ಅಚ್ಚರ್ ಕಬೀರ್ ಸೋಚೋ ಪತಾ ನೀ ಕ್ಯಾ ಹೋಗಾ ಪತಾ ಹೈ ರಾಜಾ
1: सुनते रहिए शिवा रेडियो, यहाँ है खुशियों का संगम।